0: ಶ್ರೀನಿವಾಸ ಅಯ್ಯಂಗಾರ್ ಕಿ ಏಕ್ ರಚನಾ ಪರಮ ಪಾವನ ರಾಮ ಜೋರಾಕ್ ಪೂರ್ವಿ ಕಲ್ಯಾಣಿ ಆದಿ ತಾಲ್ ಮೇ ನಿಬದ್ಧ ಹೇ.
1: ಕಂಟಿನ್ಯೂಯಿಂಗ್ ಹಿಸ್ ವೋಕಲ್ ರಿಸೈಟಲ್, ಶ್ರೀ ಎನ್ಆರ್ ಪ್ರಶಾಂತ್ ವಿಲ್ ನೌ ಪ್ರೆಸೆಂಟ್ ಅ ಕಂಪೋಸಿಷನ್ ಆಫ್ ರಾಮನಾಥಪುರಂ ಶ್ರೀನಿವಾಸ ಅಯ್ಯಂಗಾರ್ ಪರಮ ಪಾವನ ರಾಮ ಇಂದಿರಾಗ್ ಪೂರ್ವಿ ಕಲ್ಯಾಣಿ ಸೆಟ್ಟು ಆದಿತಾಳ್.